ಲಹರಿಯೋಡನೆ ಆ ಲಹಕಿ ಮೃದಂಗ ಕನಕ ಸತ್ ಸತ್ ಸತ್ ಸತ್ ನವಿನ ದೇ ಸಗನ್ ನದಾನ ಇದು ದತ್ ಸತ್ ಸತ್ ಸಗನ್ ನಚಿಕ ಸಟ್ ಸಗನ್ ಕಾ ಸಗನ್ ಕಾ ಇದು ಸತಿಕ ಸಟ್ ಸಗನ್ ಕಾ ಜೀ ಸಗನ್ ನದಾ ತಾಧಾ ಸಟ್ ಸಗನ್ ಕಾ ತಾಧಗನ್ ಕಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಸಾಧಯತ ಸಾಧಯತ ಸಾಧಯತ.